ಜಂಜುವಂಸಿನ ರಾಜೇಗ ಲಾನು ದೈನ ಲಾನು ದೈನ ಕೃಷ್ಣ ಲಾನು ದೈನ ಜಂಜುವಂಸಿನ ರಾಧಿಕ ಲಾನು ದೈನ